0: other lights.
1: ಈ ಆಧಾರವೇನ್ಪಿಂಟ್ ಜ್ಯೋತಿಯೇ ಆತ್ಮಜ್ಯೋತಿ.
0: ದ ಲೈಟ್ ವಿಚ್ ಇಸ್ ದಿ ಬೇಸಿಸ್ ಈಸ್ ಆತ್ಮಜ್ಯೋತಿ.
1: ಈ ಅಂಟಿಂಪಬಡಿನಟುವಂತಿವೆ ಜೀವನ ಜ್ಯೋತಿಗಳು.
0: ದ ಲೈಟ್ಸ್ ವಿಚ್ ಹ್ಯಾವ್ ಬೀನ್ ಲೈಟೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆತ್ಮಜ್ಯೋತಿ, ದೀಸ್ ಆರ್ ಜೀವನ ಜ್ಯೋತಿ.
1: ಸಮಸ್ತ ಜೀವನ ಜ್ಯೋತಿಲು ಕೂಡ ಆತ್ಮಜ್ಯೋತಿ ದ್ವಾರಾನೇ ವೆಲುಗುತ್ತಾಯಿ.
0: ಆಲ್ ದ ಲೈಟ್ಸ್ ಆಫ್ ಜೀವರ್ ಹ್ಯಾವ್ ಬೀನ್ ಲೈಟೆಡ್ ವಿತ್ ದ ಹೆಲ್ಪ್ ಆಫ್ ದಿ ಆತ್ಮ.
1: ಕಣ್ಣು ಚೂಡಗಲುಗುತ್ತಾಯಿ.
0: ಐಸ್ ಹ್ಯಾವ್ ಬೀನ್ ಏಬಲ್ ಟು ಸೀ.
1: ಈ ಕಣ್ಣು ಚೂಚೇಟುವಂಟಿ ದಾನಿಕೆ ಆಧಾರಮೇಮಿಟಿ? ಲೋಪಲ ಆ ಯೊಕ್ಕ ಆತ್ಮಜ್ಯೋತಿ ಯೊಕ್ಕ ಪ್ರತಿಬಿಂಬ ಮೀ ಕಣ್ಣುಲ್ಲೋ ಕನಿಪಿಸ್ತುಂಡಾಯ್.
0: ವಾಟ್ ಈಸ್ ಇಟ್ ದಟ್ ಮೇಕ್ ದಿಸ್ ಐ ಸೀ? ಇಟ್ ಇಸ್ ದ ಲೈಟ್ ವಿಚ್ ಇಸ್ ಕಮಿಂಗ್ ಫ್ರಮ್ ಆತ್ಮನ್, ಫ್ರಮ್ ಇನ್ ಸೈಡ್.
1: ಈ ಆತ್ಮಜ್ಯೋತಿ ವಲ್ಲ ಕಣ್ಣುಲ್ಲೋ ಪ್ರಸರಿಂಪಜೇಯಡಾನಿಕಿ ಏ ವಿಧಮೈನಟುವಂಟಿ ಅವಕಾಶಂ ಲೇದಿ ಅನಿ ಮನಂ ಭಾವಿಂಚವಚ್ಚು.
0: ಯು ಮೇ ಸೇ, ವಾಟ್ ಈಸ್ ಇಟ್ ದಟ್ ಟ್ರಾನ್ಸ್ಮಿಟ್ಸ್ ದಿಸ್ ಆತ್ಮಜ್ಯೋತಿ ಟು ದ ಐಸ್?
1: ಆತ್ಮಜ್ಯೋತಿ ಮನಕ್ಕೆ ಕನಿಪಿಸಲೇದು ಕನುಕ ಅದೇ ಜ್ಯೋತಿ ದೀಂಟ್ಲೋ ವೆಲುಗುತ್ತಾದನೆ ಮನಗೆ ಕೆಟ್ಟ ಅರ್ಥಮವುತ್ತದೆ.
0: ಆಸ್ ನಾಟ್ ಬೀನ್ ಏಬಲ್ ಟು ಸಿ ಆತ್ಮಜ್ಯೋತಿ, ಹೌ ಕ್ಯಾನ್ ವಿ ಕನ್ಕ್ಲೂಡ್ ದಟ್ ಇಟ್ ಇಸ್ ಆತ್ಮಜ್ಯೋತಿ?
1: ಟಾರ್ಚ್ ಲೋ ಸೆಲ್ಸ್ ವೇಸಾಂ ಮನಮು.
0: ಟೇಕ್ ದಿ ಎಕ್ಸಾಂಪಲ್ ಆಫ್ ಎ ಟಾರ್ಚ್, ಯು ಹ್ಯಾವ್ ಪುಟ್ ಸೆಲ್ಸ್ ಇನ್ ದಟ್.
1: ಕಾನಿ ಆ ಸೆಲ್ಸ್ ಲೋ ಅಗ್ನಿ ಮನಕ್ಕೆ ಕನಿಪಿಸಟಂ ಲೇದು.
0: ಬಟ್ ದಿ ಲೈಟ್ ಅಂಡ್ ದ ಪವರ್ ಇನ್ ದ ಸೆಲ್ಸ್ ಈಸ್ ನಾಟ್ ಸೀನ್.
1: ಕಾನಿ ಸ್ವಿಚ್ ವೇಸ್ತೇ ಬಲ್ಬ್ ಲೋ ಕನಿಪಿಸ್ತುಂಡಾದಿ.
0: ಬಟ್ ವೆನ್ ವಿ ಪುಟ್ ಆನ್ ದ ಸ್ವಿಚ್ ಯು ಕ್ಯಾನ್ ಸಿ ದ ಲೈಟ್ ಇನ್ ದ ಬಲ್ಬ್.
1: ನಿಜಂಗಾ ಸೆಲ್ಸ್ ಲೋನೇಗಿನ ಆ ಯೊಕ್ಕ ಕರೆಂಟ್ ಲೇಕಪೋತೆ ಈ ಯೊಕ್ಕ ಬಲ್ಬ್ ಲೋ ರಾವಡಾನಿಕ್ ವೀಲ್ಲೇದು ಕದಾ.
0: ಇಫ್ ದೇರ್ ಇಸ್ ನೋ ಪವರ್ ಇನ್ ದ ಸೆಲ್, ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದ ಲೈಟ್ ಇನ್ ದ ಬಲ್ಬ್.
1: ಕನುಕನೆ ಆತ್ಮಜ್ಯೋತಿ ಅನ್ನೇಟುವಂಟಿ ದೇಹಮೇ ಒಕ ಟಾರ್ಚ್ ಲೈಟ್.
0: ಬಾಡಿ ಮೇ ಬಿ ಕಂಪೇರ್ ಟು ಎ ಟಾರ್ಚ್ ಲೈಟ್.
1: ಮನ ಕಣ್ಣುಲೇ ದೀನಿಕೆ ಬಲ್ಬ್ಸ್.
0: ಅವರ್ ಐಸ್ ಆರ್ ಬಲ್ಬ್ಸ್.
1: ಮನ ಬುದ್ಧಿ ದೀನಿಕೆ ಸ್ವಿಚ್.
0: ಅವರ್ ಇಂಟೆಲಿಜೆನ್ಸ್ ಮೇ ಬಿ ಕಂಪೇರ್ ಟು
1: ಮನ ಮೈಂಡ್. ದೀಂಟ್ಲೋ ಸೆಲ್ಸ್.
0: ಅವರ್ ಮೈಂಡ್ ಇಸ್ ದ ಸೆಲ್ಸ್.
1: ಈ ಸೆಲ್ಸ್ ಅನ್ನೇಟುವಂಟಿ ದಾನಿಕೆ ದೀನ್ ಸೆಲ್ಸ್ ಲೋಪಲ್ಲಿ ಒಕ ಕರೆಂಟ್ ಅನ್ನೇಟುವಂಟಿದಿ ಚಾಲಾ ಉಂಟುಂಡಾದ ಅದೇ ಆತ್ಮಶಕ್ತಿ.
0: ಇನ್ ದಿ ಸೆಲ್ಸ್ ದೇರ್ ಇಸ್ ಕರೆಂಟ್ ವಿಚ್ ವಿಲ್ ಬಿ ಡಿಸ್ಕ್ರೈಬ್ಡ್ ಆಸ್ ಆತ್ಮ.
1: ಐತೆ ಕೊನ್ನಿ ಸೆಲ್ಸ್ ಲೋಪಲ ಕರೆಂಟ್ ತ್ವರ ಲೋಪಲ ನಶಿಂಚಿಪೋತುಂಟಾದಿ.
0: ಬಟ್ ಇನ್ ಸರ್ಟನ್ ಸೆಲ್ಸ್ ದಿ ಕರೆಂಟ್ ಅಂಡ್ ದಿ ಪವರ್ ಗೆಟ್ಸ್ ಎಕ್ಸಾಸ್ಟೆಡ್ ಕ್ವಿಕ್ಲಿ.
1: ಕಾನಿ ಆತ್ಮ ಅನ್ನೇಟುವಂತಿ ಕರೆಂಟ್ ನಿರಂತರಮು ಕೂಡ ಮೈಂಡ್ ದ್ವಾರ ಪ್ರಸರಿಸ್ತೂನೇ ಉಂಟುಂಟಾದಿ.
0: ಬಟ್ ದಿ ಕರೆಂಟ್ ಆಫ್ ಆತ್ಮನ್ ವಿಲ್ ಬಿ ಕಂಟಿನ್ಯೂಸ್ಲಿ ಫ್ಲೋಯಿಂಗ್ ಥ್ರೂ ದ ಮೈಂಡ್ ಸ್ಟಾಫ್.
1: ಕನುಕನೇ ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಚ್ಯೋ. ಈ ಮನಸ್ಸನ್ನು ಚಾಲಾ ಪ್ರಮಾದಮೈನಟುವಂಟಿದಿ ಗಾನು, ಪ್ರಧಾನಮೈನಟುವಂಟಿದಿ ಗಾನು, ಪ್ರಮಾಣಮೈನಟುವಂಟಿದಿ ಗಾನು ಊಹಿಸ್ತೂ ವಚ್ಚಿಂದಿ ವೇದಂ.
0: ವೇದಂ ದೇರ್ ಫಾರ್ ಆಸ್ ಡಿಸ್ಕ್ರೈಬ್ ಮೈಂಡ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಎ ಬೇಸಿಕ್ ರಿಕ್ವೈರ್ಮೆಂಟ್.
1: ಕನುಕ ನೀವು ಜಗತ್ತಿನಂದು ಅನುಭವಿಸೇಟುವಂತಿ ಯೊಕ್ಕ ಈ ಭೋಗಾನಂದಂಲಂತಾ ಕೂಡ ಕೇವಲಮು ತಾತ್ಕಾಲಿಕವೈನಟುವಂತಿ ಪ್ರತಿಬಿಂಬಂಲೇ ಕಾನಿ ಇದು ನಿಜಾನಂದಮುಲು ಕಾದು.
0: ದೇರ್ಫೋರ್ ಆಲ್ ದಿ ಜಾಯ್ಸ್ ಅಂಡ್ ಪ್ಲೆಜರ್ಸ್ ವಿಚ್ ಯು ಎಂಜಾಯ್ ಇನ್ ದಿಸ್ ವರ್ಲ್ಡ್ ಈಸ್ ಓನ್ಲಿ ಟೆಂಪರರಿ ಅಂಡ್ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಅಂಡ್ ಎನ್ ಇಮೇಜ್ ಆಫ್ ದಿ ಆಬ್ಜೆಕ್ಟ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಎಲ್ಸ್ವೇರ್.
1: ಅಯಿತೇ ಈ ಆತ್ಮಾನಂದಮನೆಯಟುವಂತಿ ದಾನಿ ದ್ವಾರ ಈ ಲೌಕಿಕವೈನಟುವಂತಿ ಆನಂದಮಲ್ಲಂತಾ ಮನವು ಅನುಭವಿಸ್ತು ಇವೇ ಸತ್ಯಾನಂದಮುಲುಗಾ ಮನ ಭಾವಿಸ್ತುನ್ನಾಮು.
0: ಬಟ್ ವಿ ಆರ್ ಕನ್ಸಿಡರಿಂಗ್ ದ ಜಾಯ್ ವಿಚ್ ಇಸ್ ಕಮಿಂಗ್ ಔಟ್ ಆಫ್ ದಿ ಸೆನ್ಸ್ ಆಬ್ಜೆಕ್ಟ್ ವಿಚ್ ವಿ ಆರ್ ಎಂಜಾಯಿಂಗ್ ವಿತ್ ದ ಹೆಲ್ಪ್ ಆಫ್ ಆತ್ಮಾನಂದ ಆಸ್ ಟ್ರೂ.
1: ಇವಿ ಸರಿಯೇನ ಆನಂದಮುಲು ಕಾವು.
0: ದಿ ಜಾಯ್ಸ್ ಆಫ್ ದ ವರ್ಲ್ಡ್ ಆರ್ ನಾಟ್,
1: ಇದು ತಾತ್ಕಾಲಿಕಂಗಾ ಕನಿಪಿಸ್ತುಂಟಾಯಿ.
0: ದೇ ಆರ್ ಓನ್ಲಿ ಟೆಂಪರರಿ ಸೀನ್.
1: ಜಾಗ್ರತ್ತಲೋ ಮನವು ಚೂಚಿನಟುವಂತಿ ಯೊಕ್ಕ ವಸ್ತುವಾಹನಾದುಲಂತೆ ಕೂಡ ಸ್ವಪ್ನಾವಸ್ಥೆ ಎಂದೇ ಮನಕು ಶೂನ್ಯಮೈಪೋತುನ್ನಾಯಿ.
0: ಆಲ್ ದ ಥಿಂಗ್ಸ್ ವಿಚ್ ಯು ಸೀ ಇನ್ ದಿ ವೇಕಿಂಗ್ ಸ್ಟೇಜ್ ದೇ ಡಿಸಪಿಯರ್ ಇನ್ ದ ಡ್ರೀಮ್ ಸ್ಟೇಜ್.
1: ಸ್ವಪ್ನಾವಸ್ಥೆ ಎಂದು ಲಭಿಸಿನಟುವಂತಿ ಯೊಕ್ಕ ಸುಖ ದುಃಖಮುಲಂತ ಕೂಡ ಜಾಗ್ರತ್ತಲೋ ಮನವು ಅಲಕ್ಷ್ಯಂ ಚೇಸ್ತುನ್ನಾಮು.
0: ಆಲ್ ದ ಜಾಯ್ಸ್ ಅಂಡ್ ಸಾರೋಸ್ ವಿಚ್ ಯು ಎಕ್ಸ್ಪೀರಿಯನ್ಸ್ ಇನ್ ಡ್ರೀಮ್ ಸ್ಟೇಜ್ ಯು ಆರ್ ಇಂಡಿಫರೆಂಟ್ ಇನ್ ದಿ ವೇಕಿಂಗ್.
1: ಸ್ವಪ್ನ ಯೊಕ್ಕ ಪರಿಸ್ಥಿತಿ ಮನ ಜಾಗ್ರತ್ತಲೋ ಏಮಾತ್ರ ಕೂಡ ಊಹಿಸಿದಾನಿಕೆ ವೀಲುಂಡದು.
0: ಇಟ್ ಇಸ್ ನಾಟ್ ಪಾಸಿಬಲ್ ಟು ಇಮ್ಯಾಜಿನ್ ವಾಟ್ ಹಸ್ ಹ್ಯಾಪನ್ ಇನ್ ದಿ ಡ್ರೀಮ್ ಸ್ಟೇಜ್.
1: ಕನುಕ ಜಾಗ್ರತ್ ಸ್ವಪ್ನ ಸುಷುಪ್ತಾದಲು ಅಂದಿಂತಿ ಎಂದು ಕೂಡ ಮನವು ಜಾಗೃತಿ ಯೊಕ್ಕ ಪ್ರತಿಬಿಂಬಮೇ ಸ್ವಪ್ನ. ಸ್ವಪ್ನ ಯೊಕ್ಕ ಅಂತರ್ಧಾನಮೇ ಈ ಯೊಕ್ಕ ಸುಷುಪ್ತಿ.
0: ದೇರ್ಫೋರ್ ವಾಟ್ ಎವರ್ ಯು ಸೀ ಇನ್ ದಿ ವೇಕಿಂಗ್ ಸ್ಟೇಜ್ ಅಪಿಯರ್ಸ್ ಆಸ್ ಅ ರಿಫ್ಲೆಕ್ಷನ್ ಇನ್ ದಿ ಡ್ರೀಮ್ ಸ್ಟೇಜ್ ಅಂಡ್ ಇಟ್ ವೆನ್ ಇಟ್ ಗೆಟ್ಸ್ ಅಬ್ಸಾರ್ವ್ಡ್ ಅಂಡ್ ಡಿಸಪಿಯರ್ಸ್ ದೆನ್ ಇಟ್ ಇಸ್ ದಿ ಡೀಪ್ ಸ್ಲೀಪ್ ಸ್ಟೇಜ್.
1: ಕನುಕನೇ ಮನಮು ಲೌಕಿಕಂಗಾ ಅನುಭವಿಸೇಟುವಂತಿ ಆನಂದಮುಲು ಸತ್ಯಮುಲನ್ನು ಭಾವಿಸಿ ದಾನಿ ನಿಮಿತ್ತಮೈ ಮನವು ಅನೇಕ ವಿಧಮೈನಟುವಂತಿ ಶ್ರಮಲಕು ಗುರಿ ಅವುತ್ತಾಮು.
0: ಆಲ್ ದಿ ವರ್ಲ್ಡ್ಲಿ ಜಾಯ್ಸ್ ವಿ ಆರ್ ಥಿಂಕಿಂಗ್ ಆಸ್ ಇಫ್ ದೇ ಆರ್ ಪರ್ಮನೆಂಟ್ ಅಂಡ್ ವಿ ಆರ್ ಪುಟಿಂಗ್ ಅವರ್ ಸೆಲ್ಫ್ಸ್ ಟು ಅನ್ನೆಸರಿ ಟ್ರಬಲ್ ಅಂಡ್ ಬಾದರ್.
1: ಕನುಕನೇ ಕೃಷ್ಣುಡು ಅರ್ಜುನಕು ನಾಯನ ಆಧಾರಮನು ನೀವು ಆಧಾರಂಗಾ ಚೇಸುಕುಂಟೇ ಆಧೇಯಮು ನೀಕು ಅಲಕ್ಷ್ಯಂಗಾ ಉಂಟುಂಟಾದನ್ನಾಡು.
0: ದೇರ್ಫೋರ್ ಕೃಷ್ಣ ಟೋಲ್ಡ್ ಅರ್ಜುನ, ಅರ್ಜುನ ಯು ಓನ್ಲಿ ಗಿವ್ ಪ್ರಾಪರ್ ಅಟೆನ್ಷನ್ ಟು ದ ಬೇಸಿಸ್ ದ ಮ್ಯಾನಿಫೆಸ್ಟೇಷನ್ ವುಡ್ ನಾಟ್ ಬಾದರ್ ಯು.
1: ಆಧಾರಮು ಚಲಿಂಚನಿದಿ,
0: ದ ಬೇಸಿಸ್ ವಿಲ್ ನಾಟ್ ಶೇಕ್ ಆರ್ ವಿಲ್ ನಾಟ್ ವೇವ್
1: ಮಾರ್ಪು ಚೆಂದನಿದಿ,
0: ಇಟ್ ಡಸಂಟ್ ಚೇಂಜ್.
1: ಕಾನಿ ಆದೇಯಮನೆಯಟುವಂಟಿದಿ ಈ ಆಧಾರಂ ಪೈನ ಆಧಾರ ಪಡೆನಟುವಂಟಿದಿ.
0: ದ ಮ್ಯಾನಿಫೆಸ್ಟೇಷನ್ಸ್